ಹರಿನಾಮ ಪಡೆದಾ ಶ್ರವಣಿ ಏಕಾಗಳೋ ನಿಲಾಯವದನಿ ಏಕಾಏಕಾನಿ ಲೇಖಾನಿ ಲಾಯನಿ ಘೋನಿ ಹರಿನಾಮ ಹರಿನಾಮ ಪಡೆದಾ ಶ್ರವಣಿ ಜಾತೇರಿಗೆ ಅಂತಃಕರಣಿ ಸಗಳ ಪಾಪ ಹೂನಿ ಧುಣಿ ಹರಿಚರಣಿ ತೋವಿನಟೆ ಐಸೆ ಮನನಯುಕ್ತ ಶ್ರವಣ ಕರಿತಾವೋ ಸಂಡೆ ಹರ್ಷಪೂರ್ಣ ತೇಣೆ ಹರ್ಷೆ ಹರಿಕೀರ್ತನ ಕರಿಯಾಪಣಸುಮಾನಂದೇ. ಅಸ ಏಕನಾಥಿ ಭಾಗವತಾಮಧ್ಯೆ ವರ್ಣನ ಕರಣ್ಯಾತ್ ಆಲೆಲ್ಲ ಆಹೆ.